ರಸಿಕ ಪ್ರಣಾಯಿಕದ ಗೀತ ಗುಂಜನ್ಯ ಕಾರ್ಯಕ್ರಮ ಅಂತರ್ಗತ ನಯ ತರಾನೆ ಹ ಕಾರ್ಯಕ್ರಮ ಕಾರ್ಯಕ್ರಮ ದಾದ ಯನಂತರ್ಸ ಗೀತ ಹೇ ಸಿಂಬಾ ಯಾ ಚಿತ್ರಪಟಾದ್ಲ ರಾಹತ್ ಫತೇ ಅಲಿ ಖಾನ್ ಯಾಂಚಾ ಸ್ವರ ಹೇ ಸುಬತ್ ಅಸೀಸ್ ಕೌರ್ ಯಾಂಚಾ ಸ್ವರ ಹೇ ರಶ್ಮಿ ವಿರಾಗ್ ಯಾಂಚಿ ಹಿ ಗೀತ ರಚನಾ ಹೇ ಆಣಿ ಯಾ ರಚನೆಲ ಸಂಗೀತಬದ್ಧ ಕೇಲಯ ತನಿಷ್ಕ್ ಬಾಗ್ಚಿ ಯನ್ನಿ ಶ್ರುತಿ ಹೋ ಆಜ್ ಹೇ सुप्रसिद्ध अभिनेता रणवीर सिंग यांचा जन्मदिवस आकाशवाणी अमरावती परिवारातर्फे आणि आमच्या समस्त श्रोत्यांतर्फे रणवीर सिंग यांना जन्मदिवसाच्या खूप खूप शुभेच्छा आणि त्यांच्यावरच अभिनीत असलेलं हे सिंबा चित्रपटातलं गीत आता आपण ऐकूयात.